ರಾಮನಾಮ ಪಾಯಸಕ್ಕೆ ಪುರಂದರದಾಸರ್ ದೇವನಾಮ, ರಾಗಂ ಆನಂದ ಭೈರವಿ, ರೂಪಕತಾಳಂ.

ತಾಕೆಟ ತಾಕೆಟ ಧೀಮಿ ತಾಕೆಟ ತಾಕೆಟ ಧೀಮಿ ನಾಟ್ಯಂ ಉಲಗಂ ಶಿವನಿನ್ ತಂಜಂ ಅವನ್ ಪಾದಮೇ ಪಂಕಜಂ ನರ್ತನ ಮೇ ಶಿವ ಕವಸಂ ನಟರಾಜ ಪಾದಂ ನವರಸಂ ಧೀರನನ ಧೀರನನ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ಧೀರ ನಾದ ವಿನೋದಗಳ ನಡನ ಸಂದೋ